ಕೇವಲ ಭಾಸತ ತೇಜ ಅಮಿತನ ವರ್ಣವೇ. ನೇತ್ರಾಂಜನ ಪ್ರಭಾ ಪಡಲಿ ಮುಕ್ತ ಶಿರಿ, ತೋ ಗುಂಜೆ ಐಸೆ ದಿಸೆ ಕ್ಷಣ ಭರಿ. ಜಗನ್ಮಾತಾ ಹಾಸ್ಯಕರಿ ತೋ ರಂಗ ದಿಸೆ ಶುಭ್ರಮಾಗುತಿ. ಓಳಿನೇ ಬೈಸಲ್ಯಾ ಹಂಸ ಪಂಕ್ತಿ, ತೈಸೆ ದ್ವಿಜ ಹಾಸತಾ ಝಳ.